ಮ್ಯಾವ್ ರೀ ಇದ್ದೇನೆ ಮ್ಯಾವ್ ಆಕೆ ಮ್ಯಾವ್ ರೀ ಕೊಯ್ ಕೊತ್ತಾರ ಪೋನ್ ಮೇಯ ಕೊನ ಮ್ಯಾವ್ ರೀ ತ್ಯಾರ ಯಾರಿಗೆ ಕಿನಪನ ಕೊಯ್ಮ್ ತ್ಯಾರ ಯಾರಿಗೆ ಕಾಂಗೈ ತಿರ ಕನ್ವಾನ್ ನನ ಪೊತೋ ನೀಯಂಗ ತೆರೊಂಡಿ ಕಿರಕೆ ಅವತ್ತೆ ತೆರಿಕೆ ಆಯ್ ಅಯ್ಯ ಕೊನಂಗ್ ತಾರಪ್ಪ ತೆಮೆರುರುಂಗ್ ಕೇ ಕತೆ ಮೆತ್ವಾನ್ ತೆಮೆರುರುಂಗ್ ಕೈ ತರಾನ್ ಕಾಂಗಾಂಗ ಇರಂಗಿ ಸಾನ್ ಕನಕು ಆಮ್ ಕತಿಕಿರೋ ಅಯ್ಯಕ್ಕೆ ಪೋನ ಕುರಂಗ್ ಧಾರಪ ನಮ್ ಕತಿಗಿರೋಯ್ ಮೇಕನ್ನೆ ಕುರಾರಪ್ಪನ ತಂದೈತಂತೇನೆ ಮ್ಯಾವ್ ವಾಕ್ಯ ಎರಡು ತಾರೀಕು ಪನಾಮ್ ಕತಿಗಿರೋಯ್ ಮೆಂತೇನೆ ಮ್ಯಾವ್ ವಾಕ್ಯ ನಾ ಕೊಯ್ಯ ಕನಕು ಕತಿಕಿರೋಯ್ಯ ಅನತಿಕಿರೋಯ್ರಿಗೆ ಒಪ್ಪ ನಾ ಕೊಯ್ ನಮ್ ತಪನ ಕೊರೈ ಸಿರಮಯ್ಯೈ ಸಿನ ನೂರಾರಕ ಪೆರೆ ಅಂತಾರೆ ಪೋ ನಿಮ್ಮ ಕಾಕಿಂತ ತೈನ ಕೊಂತೆ ಕಿಫಾ